0: ಲಾಂಗ್ಹೆಲ್ಲೋ ಎ ಪ್ರಾನ್ ಲಾಂಗ್ಹೆಲ್ಲೋ ಎ ಚಿಥಿ ಲಸಿ ಲಾಂಗ್ ಪಚೆ ಹೋದೆಟ್ರಿ ಕಿಜುನ ಲಾಂಗ್ ಅಣಿ ವಾಂಗ್ ತಾ ಮಿನಿಟ್ ಫೋಪೆನ್ ಮಿನಿಟ್ ಕ್ಯಾಪ್ ಆನ್ ಅಪೋರ್ ಪಾರ್ಕ್ಲೋಕ್ ಪೆ ಮೇರಾ ಪುಥೋತ್ ಪಾಂಗ್ ಸಾಮ್ ಥುವಾನ್ ಸಿ ಲಾಂಗ್ ಜು ನೈಂಜಿ ಲಾಂಗ್ ಕಪ್ಪೆಸೋ ಈ ಅಕೆ ತಿಲಿ ಮತೆ ಅಫುಲೆ ಅಲೋಂಗ್ ಮತ್ಸಿ ಪಾಂಗ್ ಸಾಮ್ ನೈಂಜಿ ಕಪ್ರೆ ಕಫುಲೆ ಅಲೋಂಗ್ ಜೋಂ ಸಿ ಲಾಂಗ್ ಪೆ ಜೋಯ್ ಥು ಪುಲೋತಂಗ್ತೆ ಲಬಂಗ್ ಸೋ ಲಾಂಗ್ ಚೆಹೋ ಥು ದೆ ತಹಾಯ್ ದೊಂಕೋಲ್ ಅಪೆನ್ ಲಾಂಗ್ ತು ಅಕುಂಗ್ ಅರಾಯಲೋಂಗ್ ಲಾಂಗ್ ಪಚಿ ತಿವೋಕ್ ಲೋಂಗ್ ಲೆ ದೆತ್ ನೈಂಜಿ ಜೋಂ ಸಿ ಲಾಂಗ್ ಚಿ ತಿವೋಕ್ ದು ಪುಲೋತಂಗ್ತೆ ಲಬಂಗ್ ಸ್ವಾದಿಮ ಲೋಂಗ್ ಬ್ಲೀಚಿಂಗ್ ಪೌಡರ್ ಮತೆ ಅದುಗ್ ರಿಗ್ ಪೆನ್ ತಾಯ್ ನೈಂಜಿ ನಿಂಜಿ ಬಿಗ್ ಥಾ ಕಿ ಜೋನ್ ಅಲಾಂಗ್ ಕಿ ಬಿ ಅಲಾಂಗ್ ಬೋಂಗ್ ಮತೆ ಅಫುಲೆ ಕೈಕೆ ತಾ ದಿವ್ಯರ್ ನೈಂಜಿ ಲಾಂಗ್ ಕಚು ಎನಾ ಹುತಾ ಇರಿ ಪೆನ್ ಚಿ ಫುವಕ್ ನೈಂಗ್ನೆ ಅಬೆ ಕೆ ದಿಂಗ್ ಕೆ ಥೋನ್ ತಾಂಗ್ ಆಹಾರ ಲುಂಗ್ ಅಸೋನ್ ಪೆನ್ಸಿ ಲಾಂಗ್ ಚೋಸೋಕ್ ನೈಂಜಿ
1: ಅದುನ್ ಥು ಲಾಮ್ಜಿರ್ ಅರ್ಜಿಗ್ ಲೋಂಗ್ ಪೋ ಲಾಮ್ಜಿರ್ ಅಥಿಪಿ ಕೆ ಸ್ಕೂಲ್ ಅಲೋಂಗ್ ಮೀನಾ ಅಲಾಮ್ ಪೆನ್ ಕೆ ಥಾನ್ ಕೆ ನಂಗ್ ಸಟ್ ಅಪುಥಾಕ್ ಬಾಂಗ್ ಸೋ ಅಲಾಮ್ ಕೆ ಥಾನ್ ಪೋನ್ ಲಕೆ ಮೊಂಡರ್ ತೆರೋನ್ ಅರ್ಜಿಗ್ ಸೆನಾ
2: ಇಪ್ಪಿ ಅಲಾಮ್ ಕೆ ಥಾನ್ ಅಲೋಂಗ್ ಥಾನ್ ಕುರು ಅರ್ಪು ইপি কার্বি আলাম কেথান আলং থানকুরু টিচার্স আতুম অসমারাফান লো লাম কেথান আরপু থেতান বিনং কেচেং আংডেং কাচারলি আহিন থানকুরু আফানসি চলাংডিং আসনসিদ লাসনসি কেচেং আংডেং থানকুরু আতুম অসমার আবিদি লাপেন কেথান আসন কেপাতিনি থেক লোতে আনসোসে কেচুন আনাত থুসি থেকপন লংজি অসমার আবিদি লাপেন আনিং কেহাং লাপেন আলাংতুম নিং কেহাং আজাকং কাংসাই হেহুই থানকুরু আফান কেনাংসত দু থানকুরু আতুম অসমার আফান কসনসি লাম কেথান লাপেন অসমার আতুম নিং আকলং পেন পাচিনি থেকজিমা বাংসো আফুথাক থানকুরু আতুম আরপু থেতান বিনং থানকুরু আতুম লাম কেথান আকেমাং আফ্রাং অসমার আতুম আফান লাসনসি লাম থান নাংপো অসমার আতুমতা কানিংজে লাপেন কেতক নাংজি আসন চিনিসি মেথাং আলাম পেন কানিংজে আলং তকথেক নাংপো ইপিয়ালাম কেথানবের থানকুরু আবাং নিং কাচিবি কেনাংসৎকে লাপুহেল আলাংনি অসমার আতুমাফান ইপিয়ালাম কেথান আলংসি ইসি আখে অবিকিমি আফানসি ইপিয়ালাম কেথানদাম থানকুরু অসমার আতুমাফান লাম আকুন কিপি পেন ইপিয়ালাম আক্রং কেথান কানিংজে পন লাকে ফুরকিমো মাতে হিস্ট্রি লাপেন ফুরকিমো অংথেপ মতে হিস্ট্রোগ্রাফি সমথান সায়েন্স মতে বিজ্ঞান আরণ পুঠিমি আলাম মতে জিওগ্রাফি সোশিয়াল সায়েন্স মতে সমাজ ডেট আরণ হেই হুই আকুন কেপালংজি আফান্তা থান পেরেপন নাংজি লাহেকে থানকুরু আতুম কেথান পনাংজি আরপু বিনংল ইপি আলাম কাচারলি আলং এডুকেশন কমিশন আরন আতেং পেন কেজংপন লাপুহেল আফ্রাংসি 1882 মতে নিংকান ফারু নেরকেপরা ট্রক নেরকেপরা হিনিয়া নিংকান হান্তার কমিশন